ಇಕಾಯ್ ಬೆಮಾನ ಮರಂ ಒಯ್ರಗ ತಕ್ಷಿ ಶೋಂದುನ ಲೇಹೌರಬ ನುಜಾ ಕನಾನದಿ ಥಮೊಯ್ ಖುತುಂ ಸೂದುನ ಲೇಹೌರಬಸು ನುಜಾ ಒಯ್ಬಿ ಕನಾ ಅಮನದಿ ಖಂಜರಿ ಇಕಾಯ್ಬ ನಹಕ್ನ ಒಯ್ಬಿಯು ನುಜಾ ಒಯ್ಬಿಗಿ ಲೈತೆಂ ಮೋಂಗ್ ಹಾದಬ ಇತೌಸಿನ ಒಯ್ಜರಗೆ ನುಪಿ ಒಯ್ಬಿಗಿ ಥೋಟ್ಲಬ ಮೇಂಗ್ಲಬ ಮಿಯಾಮ್ನ ಕಲಕ್ನಫಂ

ಆಕಾಶವಾಣಿ ಇಂಫಾಲ್ ಹೌಸಿಗ್ಲಾನ್ ಥೌಸರಿ ಗುಡ್ ಮಾರ್ನಿಂಗ್ ಮಣಿಪುರ್ ನಸಿಗೆ ಗುಡ್ ಮಾರ್ನಿಂಗ್ ಮಣಿಪುರ್ಗೆ ಥೌರಮ್ದ ಥಂಜರಿ ಮಯಾಮ್ನ ಎಸ್ಎಂಎಸ್ ಅಮದಿ ವಾಟ್ಸ್ಆಪ್ಗೆ ಕುದಾಂಗ್ ತಾಬಿನಿಂದುನ ಖಂಬಿರಪ್ಪ ಮಣಿಪುರಿ ಫಿಲ್ಮ್ ಅಮದಿ ಮತ್ತು ಮಿಸೈಸಿಂಗ್ ಮಥಂಗ್ ಮಥಂಗ್ ಒಯ್ನ ಅಯ್ಕೊಯ್ಗೆ ಥಂಜರಿಬ ಮೊಬೈಲ್ ನಂಬರ್ 9863102016 ನಂಬರ್ ಅಸಿದ ಟೆಕ್ಸ್ಟ್ ಮೆಸೇಜ್ ನತ್ರಗನ ವಾಟ್ಸ್ಆಪ್ ಮೆಸೆಂಜರ್ಗೆ ಕುದಾಂಗ್ ಅದೊಮ್ನ ತಾಬಿನಿಂಬ ಕೊಯ್ದಾಬಿಬ ಮಣಿಪುರಿ ಫಿಲ್ಮ್ ನತ್ರಗನ ಮತ್ತು ಮಿಸೈ ಖಂಬಿರಪ್ಪ ಸಂದೋಕ್ಸರಿಬ ಥೌರಮ್ ಅಸಿಬಸು ಮಪುಂ ಪಹನ್ಬಿಯು ಮೊಬೈಲ್ ನಂಬರ್ ಅಮುಕ್ತಂಗ್ ಹಾನೆ ನಿಂಗ್ಸಿಂಗ್ಜೆಗೆ 9863102016

0: ꯍꯧꯈꯤꯕ ꯖꯨꯟꯒꯤ ꯇꯥꯡ 3, 2026 ꯏꯉꯥꯒꯤ 18th ꯌꯨꯝꯁꯀꯤꯁꯨ ꯅꯨꯃꯤꯠ ꯑꯁꯤꯗ ꯏꯃꯥꯂꯩꯁꯦꯝ ꯏꯅꯥꯠ ꯂꯣꯏꯁꯪꯅ ꯁꯤꯟꯖꯗꯨꯅ ꯄꯟꯊꯧ ꯏꯁꯥꯏꯀꯣꯜꯅꯨꯡ ꯅꯣꯡꯄꯣꯛ ꯆꯤꯡꯉꯨꯊꯣꯡ ꯃꯩꯇꯩ ꯂꯥꯏꯀꯣꯜ ꯊꯂꯣꯜ ꯁꯤꯄꯤꯂꯣꯛ ꯁꯦꯂꯣꯏ ꯂꯃꯥꯏꯁꯤꯡ ꯏꯝꯐꯥꯜ ꯏꯁꯇ ꯄꯥꯡꯊꯣꯛꯈꯤꯕ ꯄꯨꯛꯅꯤꯡ ꯈꯨꯟꯗꯤꯟꯅꯕ ꯌꯥꯏꯕꯤꯔꯦꯟ ꯁꯛꯈꯪꯅꯕ ꯊꯧꯔꯝꯒ ꯃꯔꯤ ꯂꯩꯅꯅ ꯄꯟꯊꯧꯅ ꯐꯣꯡꯗꯣꯛꯄꯤꯔꯛꯄ ꯋꯥꯐꯝꯁꯤꯡ ꯇꯥꯃꯤꯟꯅꯁꯤ꯫
1: ꯊꯥ ꯑꯃꯒꯤ ꯌꯨꯝꯖꯒꯩꯁꯥ ꯑꯍꯥꯟꯕꯁꯤꯗ ꯄꯨꯛꯅꯤꯡ ꯈꯨꯟꯗꯤꯟꯅꯕ ꯌꯥꯏꯕꯤꯔꯦꯜ ꯁꯛꯈꯪꯅꯕ ꯑꯩꯗꯤ ꯂꯤꯈꯤꯒꯅꯤ ꯋꯥꯔꯤ ꯑꯣꯏꯍꯟꯒꯗꯕꯅꯤ ꯏꯁꯥꯅ ꯄꯥꯎꯇꯥꯛ ꯍꯥꯏꯕ ꯃꯩꯇꯩꯒꯤ ꯆꯠꯅ ꯂꯤꯛꯂꯝꯒꯤ ꯃꯅꯨꯡ ꯆꯟꯅ ꯊꯧꯔꯝ ꯄꯥꯡꯊꯣꯛꯇꯨꯅ ꯂꯥꯛꯄꯅ ꯉꯁꯤꯁꯨ ꯑꯃꯨꯛ ꯑꯅꯧꯕ ꯃꯁꯤꯂꯣꯜ ꯑꯃ ꯑꯣꯏꯅ ꯏꯃꯥꯂꯩꯁꯦꯝ ꯏꯅꯥꯠꯂꯣꯏꯁꯪꯒꯤ ꯃꯈꯥꯗ ꯂꯩꯕ ꯂꯥꯏꯅꯤꯡ ꯊꯧꯃꯤ ꯅꯨꯄꯥ ꯑꯣꯏꯕꯁꯤꯡ ꯌꯨꯝ ꯄꯥꯜꯂꯕ ꯃꯄꯥꯒꯤ ꯃꯤꯡꯒꯧ ꯐꯪꯂꯕꯁꯤꯡ ꯑꯁꯤꯕꯨ ꯑꯋꯥꯡꯕ ꯂꯥꯏꯐꯝꯒꯤ ꯃꯁꯛ ꯈꯪꯕ ꯐꯤꯗꯥꯗ ꯃꯈꯣꯏꯕꯨ ꯀꯣꯂꯣꯏ ꯃꯤꯡꯂꯦꯟ ꯊꯣꯟꯖꯩ ꯑꯌꯥꯝꯕ ꯆꯩꯉꯥꯛ ꯑꯄꯨꯟꯕ ꯃꯤꯠꯌꯦꯡ ꯁꯤꯟꯊꯥꯂꯣꯜ ꯍꯥꯏꯅ ꯆꯥꯝꯁ ꯍꯥꯏꯅ ꯑꯁꯝꯕꯗ ꯍꯥꯏꯔꯒ ꯍꯥꯏꯔꯤꯕ ꯊꯧꯃꯤꯁꯤꯡ ꯑꯁꯤ ꯅꯨꯄꯥ ꯍꯥꯏꯕ ꯅꯨꯄꯥꯁꯤꯗꯤ ꯐꯃꯦꯟꯗ ꯐꯝꯕꯅꯤ, ꯅꯨꯄꯥ ꯍꯥꯏꯕ ꯅꯨꯄꯥꯅ ꯋꯥ ꯇꯨꯞꯀꯗꯕꯅꯤ, ꯏꯁꯥꯒꯤ ꯂꯨꯍꯣꯡ ꯈꯣꯡꯗꯣꯡꯕꯒꯤ ꯂꯥꯛꯄꯗꯁꯨ ꯃꯄꯥꯅ ꯂꯦꯞꯄ ꯋꯥꯔꯦꯞꯇꯨꯅ ꯃꯄꯨꯡ ꯑꯣꯏꯒꯗꯕꯅꯤ, ꯃꯇꯝ ꯂꯩꯕ ꯈꯤꯕꯤꯛꯇ ꯅꯨꯄꯥ ꯍꯥꯏꯕꯁꯤ ꯑꯔꯥꯟꯕ ꯊꯕꯛ ꯇꯧꯍꯩꯗꯦ, ꯂꯥꯏ ꯃꯀꯣꯛꯁꯤ ꯑꯩꯈꯣꯏ ꯅꯨꯄꯥꯅꯤ, ꯃꯩꯇꯩ ꯅꯨꯄꯥ ꯈꯨꯗꯤꯡꯃꯛ ꯃꯁꯛ ꯅꯥꯏꯕ ꯑꯣꯏꯔꯁꯤ, ꯃꯆꯤꯟ ꯃꯋꯥ ꯆꯠꯂꯒꯦ ꯑꯉꯥꯡꯅꯤ ꯍꯥꯏꯅ ꯊꯝꯃꯔꯣꯏ, ꯃꯄꯣꯛꯁꯤꯃꯒꯤꯗꯤ ꯂꯥꯏꯅꯤꯡꯁꯤꯒꯤ ꯂꯝꯕꯤ ꯆꯠꯄꯗ ꯑꯗꯨꯃꯛ ꯄꯣꯠꯂꯣꯏꯒꯤ ꯄꯟꯊꯨꯡꯁꯨ ꯑꯣꯏꯃꯤꯟꯅꯔꯁꯤ, ꯅꯅꯥꯏ ꯅꯨꯄꯤꯁꯤꯅ ꯂꯥꯏꯅꯤꯡ ꯂꯝꯕꯤꯁꯤꯕꯨ ꯁꯧꯒꯠꯄ ꯇꯥꯔꯒꯗꯤ ꯅꯍꯥꯛ ꯅꯅꯤꯡ ꯇꯝꯅ ꯂꯥꯏꯅꯤꯡꯕ ꯉꯝꯒꯅꯤ, ꯃꯇꯝ ꯂꯩꯕ ꯈꯤꯕꯤꯛꯇ ꯅꯨꯄꯤ ꯍꯥꯏꯕ ꯅꯨꯄꯤꯁꯤ ꯊꯣꯠꯇꯤ ꯊꯣꯠꯂꯤ, ꯃꯦꯡꯗꯤ ꯃꯦꯡꯏ, ꯏꯪꯗꯤ ꯏꯪꯏ, ꯑꯗꯨꯃꯛꯄꯨ ꯃꯄꯥꯒ ꯃꯆꯥꯒ ꯅꯛꯁꯤꯟꯅꯕꯅ ꯈꯔ ꯋꯥꯠꯂꯤ, ꯃꯃꯥꯒ ꯃꯄꯥꯒ ꯅꯛꯁꯤꯟꯅꯕ ꯍꯥꯏꯔꯛꯄ ꯃꯇꯝꯗ ꯃꯄꯥ ꯃꯃꯥ ꯃꯆꯥ ꯑꯍꯨꯝ ꯂꯩꯕ ꯃꯇꯝꯁꯤꯗ ꯃꯄꯥꯁꯤ ꯇꯣꯉꯥꯟ ꯇꯥꯒꯜꯂꯤ, ꯃꯩꯇꯩ ꯑꯩꯈꯣꯏꯒꯤ ꯃꯍꯤꯡꯂꯣꯟꯁꯤꯗ ꯃꯃꯥ ꯅꯍꯥꯛꯁꯨ ꯅꯄꯨꯔꯣꯏꯕ ꯅꯅꯤꯡꯕ ꯂꯥꯏꯅꯤꯡꯁꯤꯗ ꯁꯛꯈꯪꯕ ꯏꯃꯣꯝ ꯑꯃ ꯑꯣꯏꯅ ꯂꯧꯈꯠꯂꯒꯦ, ꯅꯆꯤꯟ ꯅꯋꯥ ꯆꯠꯄ ꯑꯣꯏꯔꯒꯦ, ꯅꯄꯨꯔꯣꯏꯕꯒꯤ ꯐꯝꯗꯣꯟꯒꯤ ꯃꯇꯨꯡꯏꯟꯅ ꯂꯥꯏꯐꯝꯁꯤꯗ ꯏꯃꯧ ꯏꯕꯦꯝꯃꯒꯤꯁꯨ ꯐꯤꯗꯥ ꯑꯃ ꯄꯤꯔꯒꯦ ꯍꯥꯏꯗꯅ ꯑꯋꯥꯡꯕ ꯊꯥꯛꯁꯤꯗ ꯅꯅꯥꯏ ꯅꯨꯄꯤ ꯌꯥꯎꯅ ꯏꯃꯧ ꯌꯥꯎꯅ ꯁꯛꯈꯪ ꯋꯥꯁꯛ ꯊꯧꯕꯁꯦ ꯑꯩꯈꯣꯏ ꯄꯥꯡꯊꯣꯛ꯫
0: ꯏꯃꯥ ꯂꯩꯁꯦꯝ ꯏꯅꯥꯠ ꯂꯣꯏꯁꯪ ꯑꯁꯤꯒꯤ ꯃꯈꯥꯗ ꯇꯣꯉꯥꯟ ꯇꯣꯉꯥꯟꯕ ꯁꯔꯨꯛ ꯀꯌꯥ ꯑꯃꯁꯨ ꯈꯥꯏꯗꯣꯛꯇꯨꯅ ꯍꯤꯔꯝ ꯀꯌꯥꯗ ꯑꯆꯧꯕ ꯊꯧꯗꯥꯡ ꯂꯧꯕꯤꯔꯤ, ꯂꯣꯏꯁꯪ ꯑꯁꯤꯒꯤ ꯃꯈꯥꯗ ꯂꯩꯔꯤꯕ ꯃꯁꯥ ꯂꯣꯏꯁꯪꯁꯤꯡꯒꯤ ꯃꯇꯥꯡꯗ ꯃꯈꯥ ꯇꯥꯅ ꯄꯟꯊꯧꯅ ꯄꯥꯎꯗꯝꯕꯤꯔꯤ꯫
1: ꯏꯃꯥ ꯂꯩꯁꯦꯝ ꯏꯅꯥꯠ ꯂꯣꯏꯁꯪꯁꯤꯗꯒꯤ ꯑꯩꯈꯣꯏꯅ ꯐꯝꯗꯣꯜ ꯅꯥꯏꯔꯕ ꯑꯍꯜ ꯅꯨꯄꯥꯂꯛꯇ ꯑꯁꯨꯞꯄ ꯑꯃꯁꯨꯡ ꯐꯝꯗꯣꯜ ꯑꯍꯜ ꯐꯝꯗꯣꯜ ꯑꯇꯣꯝꯕ ꯐꯝꯗꯣꯜ ꯃꯔꯤ ꯁꯨꯕ ꯁꯨꯃꯥꯏꯅ ꯃꯁꯥ ꯑꯃꯁꯨ ꯈꯥꯏꯗꯣꯛꯆꯔꯤ, ꯊꯧꯔꯦꯜ ꯍꯟꯖꯕ ꯍꯥꯏꯅ ꯐꯝ ꯑꯃꯁꯨ ꯂꯩꯖꯩ, ꯂꯣꯏꯅꯅ ꯂꯥꯏꯐꯝꯁꯤꯒꯤ ꯂꯥꯏꯐꯝ ꯊꯧꯀꯣꯛ ꯍꯥꯏꯗꯅ ꯃꯁꯛ ꯅꯥꯏꯕ ꯅꯨꯄꯥ ꯑꯃꯁꯨ ꯂꯩꯖꯩ, ꯄꯂꯦꯝꯂꯛꯇꯅ ꯑꯁꯨꯞꯄꯤ ꯄꯂꯦꯝ ꯑꯍꯟ ꯄꯂꯦꯝ ꯌꯥꯏꯃ ꯍꯥꯏꯗꯅ ꯅꯨꯄꯤꯂꯛꯀꯤ ꯂꯩ, ꯅꯤꯡꯉꯣꯜꯂꯛꯇꯅ ꯅꯤꯡꯉꯣꯜ ꯁꯪꯂꯥꯛꯄꯤ ꯍꯥꯏꯅ ꯂꯩ, ꯏꯃꯥ ꯂꯩꯁꯦꯝ ꯏꯅꯥꯠ ꯂꯣꯏꯁꯪꯁꯤꯗꯒꯤ ꯑꯃꯨꯛ ꯃꯊꯪ ꯈꯥꯏꯗꯣꯛꯆꯔꯛꯄꯗ ꯁꯀꯣꯏ ꯁꯂꯥꯏꯁꯪ ꯍꯥꯏꯕ ꯃꯁꯥ ꯑꯃ ꯂꯩ, ꯋꯥꯌꯦꯜ ꯁꯪꯕ ꯍꯥꯏꯗꯅ ꯃꯁꯥ ꯑꯃ ꯂꯩ, ꯄꯟꯊꯧ ꯂꯃꯤꯠ ꯈꯣꯖꯩꯀꯣꯜ ꯍꯥꯏꯗꯅ ꯃꯁꯥ ꯑꯃꯁꯨ ꯂꯩꯖꯩ, ꯃꯁꯤꯂꯣꯟ ꯃꯌꯥꯝꯁꯤꯡꯁꯤꯒꯤ ꯃꯔꯛꯁꯤꯗ ꯆꯩꯉꯥꯛ ꯑꯄꯨꯟꯕ ꯃꯤꯠꯌꯦꯡ ꯁꯤꯟꯊꯥꯂꯣꯜ ꯍꯥꯏꯗꯅ ꯂꯧꯈꯠꯆꯔꯛꯄꯅꯤ, ꯃꯁꯤꯒ ꯑꯃꯨꯛ ꯍꯦꯟꯅ ꯅꯛꯁꯤꯟꯅꯔꯤꯕꯅ ꯁꯨꯈꯣꯡ ꯃꯔꯤ ꯍꯥꯏꯗꯅ ꯂꯩꯖꯩ, ꯑꯩꯒꯤ ꯅꯣꯡꯃꯒꯤ 10 ꯍꯧꯕ ꯑꯩꯒꯤ ꯁꯪꯒꯥꯏ ꯄꯤꯕꯥꯁꯤꯡ ꯈꯛꯇꯅ ꯑꯩꯕꯨ ꯅꯥꯎꯌꯣꯛꯏ ꯅꯥꯎꯀꯣꯜꯂꯤ, ꯍꯥꯏꯔꯤꯕ ꯁꯨꯈꯣꯡ ꯃꯔꯤꯁꯤꯅ ꯑꯩꯒꯤ ꯅꯣꯡꯃꯒꯤ ꯁꯤꯟꯗꯝꯃꯤꯕꯁꯤꯒꯤ ꯊꯧꯁꯤꯜ ꯄꯥꯡꯏ, ꯑꯩꯒꯤ ꯁꯪꯒꯥꯏꯁꯤꯒꯤ ꯈꯣꯝꯖꯟ ꯇꯥꯁꯤꯟꯕ ꯂꯣꯏꯁꯪ ꯈꯣꯝꯖꯟꯕ ꯄꯨꯝꯅꯃꯛ ꯑꯩꯒꯤ ꯉꯥꯡꯂꯣꯛ ꯑꯣꯏꯅ ꯂꯩ, ꯃꯗꯨꯒꯤ ꯃꯊꯪ ꯇꯥꯔꯛꯄꯗ ꯃꯍꯥꯛ ꯃꯍꯥꯛꯀꯤ ꯃꯁꯤꯂꯣꯟ ꯃꯌꯥꯝ ꯑꯃꯗꯤ ꯊꯧ ꯄꯥꯡꯍꯟꯗꯨꯅ ꯉꯁꯤ ꯏꯃꯥ ꯂꯩꯁꯦꯝ ꯏꯅꯥꯠ ꯂꯣꯏꯁꯪꯒꯤ ꯊꯧꯁꯤꯜꯁꯦ ꯑꯩꯈꯣꯏ ꯄꯨꯔꯤ, ꯁꯤꯗꯒꯤ ꯑꯃꯨꯛ ꯈꯥꯏꯗꯣꯛꯆꯔꯛꯄꯗ ꯄꯥꯂꯤ ꯏꯅꯥꯠ ꯁꯤꯂꯣꯟ ꯁꯤꯟꯗꯝꯁꯪ ꯀꯜꯆꯔꯦꯜ ꯗꯤꯒ꯭ꯔꯤ ꯀꯣꯂꯦꯖꯁꯤꯒꯤ ꯑꯃꯨꯛ ꯃꯁꯥ ꯑꯃꯨꯛ ꯈꯥꯏꯗꯣꯛꯆꯩ꯫
0: ꯄꯨꯛꯅꯤꯡ ꯈꯨꯟꯗꯤꯟꯅꯕ ꯌꯥꯏꯕꯤꯔꯦꯜ ꯁꯛꯈꯪꯅꯕ ꯍꯥꯏꯔꯤꯕ ꯊꯧꯔꯝ ꯑꯁꯤꯒꯤ ꯅꯨꯡꯒꯤ ꯋꯥꯍꯟꯊꯣꯛ ꯀꯔꯤꯅꯣ ꯍꯥꯏꯕꯒꯤ ꯃꯇꯥꯡꯗ ꯄꯟꯊꯧꯅ ꯑꯁꯨꯝꯅ ꯊꯝꯕꯤꯔꯤ꯫
1: ꯄꯨꯛꯅꯤꯡ ꯈꯨꯟꯗꯤꯟꯅꯕ ꯌꯥꯏꯕꯤꯔꯦꯜ ꯁꯛꯈꯪꯅꯕ ꯍꯥꯏꯕꯁꯤ ꯃꯤꯑꯣꯏꯕ ꯀꯧꯕ ꯑꯩꯈꯣꯏ ꯃꯁꯦꯟ ꯄꯨꯟꯗꯕ ꯌꯥꯗꯦ, ꯃꯤꯑꯣꯏꯕ ꯑꯩꯈꯣꯏ ꯃꯁꯦꯟ ꯁꯛ ꯈꯪꯅꯗꯕ ꯌꯥꯗꯦ, ꯃꯤꯑꯣꯏꯕ ꯀꯧꯕ ꯑꯩꯈꯣꯏ ꯁꯛ ꯈꯪꯅꯩ ꯃꯤꯡ ꯈꯪꯅꯩ, ꯑꯗꯨꯕꯨ ꯄꯨꯛꯅꯤꯡꯒꯤ ꯋꯥꯐꯝꯗꯤ ꯐꯥꯎꯗꯣꯛꯅꯕ ꯂꯩꯇꯦ, ꯑꯍꯤꯡꯕ ꯃꯤ ꯀꯧꯕ ꯑꯩꯈꯣꯏ ꯈꯨꯗꯤꯡꯃꯛꯁꯤꯡ ꯑꯁꯤ ꯑꯃꯨꯛꯇꯪ ꯂꯥꯛꯄ ꯃꯤꯑꯣꯏꯕꯒꯤ ꯃꯄꯣꯛ ꯍꯩ ꯑꯃꯨꯛꯀꯤ ꯃꯄꯣꯛꯇꯤ ꯂꯥꯏꯅ ꯇꯝꯕꯤꯕ ꯅꯣꯡꯗꯝꯅꯤ, ꯍꯟꯗꯛꯀꯤ ꯃꯄꯣꯛꯁꯤꯗꯗꯤ ꯄꯨꯛꯅꯤꯡꯁꯤ ꯑꯩꯈꯣꯏ ꯑꯃꯠꯇ ꯑꯣꯏꯅ ꯈꯨꯟꯗꯤꯟꯅꯁꯤ, ನಹಕ್ಕೆ ಅಪಾಂಬಕರಿ ಐಗ ಅಪಾಂಬಕರಿ ಐಕೋಯ್ ಪುಂದವ ಯಾದಿ ಪುಂಗ್ನಿಂಗ್ ತಿನ್ನದವ ಯಾದಿ ಯೈ ಪಿರಲ್ ಸಖಂಗ್ನವ ಹೈವಸಿನ ಮಿಯೋಯ್ವ ಕೌವ ನಹಕ್ಕೆ ಥವಾಯ್ ಐಗಿ ಥವಾಯ್ ಅನಿಯಸಿ ಸಖಂಗ್ನದವ ಯಾದಿ ನಹಕ್ಕೆ ಥವಾಯ್ ಐಗಿ ಥವಾಯ್ ಇಮಾನ ಪೊಅಸು ಇಪಾನ ಪೊಪ್ಪಿವ ಒಯ್ರಗಸು ಇಮಾ ಇಪಾಗಿ ಮಸಾ ಒಯ್ದುನಸು ತಾಯ್ವಂಗ್ ಮಪೂನ ಪಿರಕ್ಪ ಥವಾಯ್ನಿ ಥವಾಯ್ ಅಸಿನ ಮಾಲೇಮ್ ತಾಯ್ವಂಗ್ ಪಾನ್ಸಿದ ಐಕೋಯ್ನ ಪಾಂಗ್ತೊಕ್ಪ ಯಾವ ಥೌ ಪಾಂಗ್ತೊಕ್ಸಿ ಮಪು ಮಾಗಿ ಕೊಲೊಯ್ ಮಿಂಗ್ಲೆನ್ಬು ಸಂತೋಕ್ಲಂಸಿ ಹಾಯ್ದಲ ಮದುಗಿ ಪರಂಸಿಗಿ ಮನುಂಗ್ದ ಮಿಫಮ ಸೆ ಥಾಕುದಿಂಗಿ ಅಹಾನ್ಬ ಯುಂಜಗೈಸಿ ಯುಂಸೆಮ್ ಕೈಸೆಂಬ ನುಮಿಲಿ ಮಸಿದ ಐಕೋಯ್ ಪುನ್ನ ಪುನ್ನ ಫಮಿನದುನ ಮೈತೈ ಲೈನಿಂಗಿ ಸೌಖಲ್ಲೋನ್ಗಿ ಲಂಬಿದ ಅಮಸುಂ ಮಿಯೋಯ್ವ ಕೌವ ಐಕೋಯ್ ಮಸೆಲಸಿ ಅರೆ ಅರೆಯುವ ಮತೆಂಗ್ ಪಾಂಗ್ನದುನ ಲಾಯ್ಗಿ ಲನ್ ಮಿಯೋಯ್ವ ಕೌವನ ಸಾಗದವನಿ ಲಾಯ್ಗೆ ಅವಾಟ್ಪ ಮಿಯೋಯ್ವ ಕೌವನ ಪುಸಲಕ್ಕದವನೆ ಅದವು ಲಾಯ್ದಿ ಅವಾಟ್ಪ ಲೈತಿ ವಾಟ್ಲಿವದಿ ಮೈತೈ ಕೌವ ಮೈತೈ ನಕೊಯ್ ಕುದಿಮಕ್ಷೆ ಅವಾಟ್ಪದನ ಪಿಕ್ ತಲ್ಲಗ ಹಿಂಗೆ ನಕೊಯ್ ಕುದಿಮಕ್ಕಿದಮಕ್ತ ಐ ಲಾಕ್ಲವನೆ ಐನ ಅವಾಟ್ ಅಪಾಮ್ ಮೇಲಗೆ ಅದನ್ನು ಪುಕ್ಸೆನ್ ಖುಜೆನ್ ತಿನ್ನರಸಿ ಯಾಯ್ ಪಿರಗಸು ಯಾಯ್ ಲೋಕ್ಪ ಹೈತ್ರವ ಯಾಯ್ ಲೋಕಗಸು ಥಂಬಂ ಹೈತ್ರವದಿ ಯಾರೋಯ್ ಹಾಯ್ದನ ಅಕುಪ್ಪ ವಾರಿನಿ ಪುನಿಂಗ್ ಕುಂದಿನವ ಯಾಯ್ ಪಿರೇಲ್ ಸಖಂಗವ ಲಾಯ್ಗ ಮೀಗಸು ಸಖಂಗ್ನರಸಿ ಸಗೈ ಸಲಾಯ್ ಐಕೊಯ್ ಮಿಯೋಯ್ಬ ಮಸೆನ್ ಪುಲ್ಲಸಿ ಹಾಯ್ದನ ಪಾಂಗ್ತೊಕ್ಪ ಪುನಿಂಗ್ ಕುಂದಿನವ ಯಾಯ್ ಬಿರೇಲ್ ಸಖಂಗವ
0: ಸೈಂಗಾಕ್ ಅಪುನ್ಬ ಮಿದ್ಯೆಂಗ್ ಸಿಂಥಾರೋಲ್ ಸಮ್ನ ಸಾಮ್ ಸಾಯಿರಗಸು ಖಂಗ್ನವ ಇಮಾ ಲೇಸೆಮ್ ಇನಾತ್ ಲೋಯ್ಸಂಗಿ ಮಸಾ ಓಯ್ನಸು ಲೈಬಿರಿಬ ಸಾಮ್ಸ್ಕಿ ನುಂಗಿ ಓಯ್ಬ ವಾಹನ್ಥೋಕಿ ಮತಾಂಗ್ದ ಮಖಾತನ ಸುಮ್ನ ಥಂಬಿರಿ
1: ಸಾಮ್ಸ್ನ ಪೂಗದವ ಥೌಸಿನ್ಸಿ ಲೈಫಂಸಿಗೆ ಪುಮ್ನಮ್ಮಕ್ ನಾನ್ಬ ಲೂಬ ಲೈ ಥಾಬ ಊ ಪಾಂಬಿ ಹಜನ್ಬ ಅದುಗ ಲೋಯ್ನನ ಲೈಫಮ್ ಅಸಿವು ಗಾಕ್ ಸೇನ್ಬ ಅಯುಕ್ ನುಂಗ್ಚೆನ್ ನುಮಿದಾಂಗ್ ಪುನಮಕ್ತ ಗಾಗ್ಲೌ ಓಯ್ವಕಿದಮಕ್ತ ಸೈಗಿ ಸಾಮ್ಸ್ ಹಾಯ್ರಿವ ಥೌಮಿಸಿಂಗ್ ಅಸಿ ಫಿದಾಮಸಕ್ ಖಂಗ್ನ ಲೈವನಿ ಲೋಯ್ನನ ಪಂಧೌದಗಿ ಅವಾತ್ ಅಪಾ ಖುದಿಮಕ್ ಮಖೋಯ್ನ ಪಾವುಕ್ ತಮ್ನಿ ಐನ ಮಖೋಯ್ದ ತಾಕನಿ ಅದುಗ ಲೋಯ್ನನ ಲೈಫಮ್ಸಿವು ಸೌಖಲ್ಲನ್ಬಸಿದ ಐಕೋಯ್ ಥವಾಯ್ ಹಕ್ಸಾಂಗ್ ಯಾವ್ನ ನಕೋಯ್ ಐಕೋಯ್ನ ಸೇಮ್ಕಲ್ಲಂಬಸಿ ಐಕೋಯ್ನ ಲೈರಿಂಗೈ ಮತ್ತಮ್ದದಿ ಸೇಮಮ್ಮೆ ಐಕೋಯ್ಬು ಲೈತ್ರ ಮತ್ತಮ್ದದಿ ಕನಾನ ಕಂದೌಗನಿ ಅದುವು ನಾರಕ್ ಮೋಂಗ್ ಶೋಂಗ್ ಓಯ್ನ ಲೈಹೌಬದಿ ಯಾದವನಿನ ಗಮ್ಮಿಬ ಮಖೈದಿ ಪಂಗಲ್ನ ಗಮ್ಮೆ ಪಂಗನ್ನ ಥೌದಾಂಗ್ ಪೂರಸಿ ಇಸಾಕ್ ಇರನ್ನ ಲೈರೆ ಇಸಾಕ್ ಇರನ್ನ ಥೌದಾಂಗ್ ಪೂರಮ್ಮಸಿ ಸಾಮ್ಸ್ದ ಅಹಕ್ಪ ಸಿಂದ ಸಿನಜ
0: ಮಫಮ್ ಅಸಿಗಿ ಚಟ್ನಬಿ ಥೌಗಲೋನ್ ಅಮದಿ ಸೈಂಗಾಕ್ಲೋನ್ ಕಯಾ ಅಮ ಇಮಾ ಲೇಸೆಮ್ ಇನಾತ್ ಲೋಯ್ಸಂಗ್ ಅಸಿನ ಥೌಸಿಲ್ ಓಯ್ದುನ ತೊಂಗಾನ್ ತೊಂಗಾನ್ಬ ಲಿಂಗ್ಲಂ ಕಯಾ ಯಾತುನ ಥಂಬಿರಿ ಹಾಯ್ನಸು ಅಸುಮ್ನ ಫುಂಗ್ದೋಪಿರಿ
1: ಸನವಿ ಸನವಿಸಿನಿ ಥೌಗಲೋನ್ ಹಾಯಿಸಿ ಸನವಿಸಿನಿ ಐಕೋಯ್ಗೆ ಸೈಂಗಾಕ್ ಲೋಲ್ ಮೀನೆ ಹೆಂಜನ್ಬ ಗಮ್ದವಸಿ ಅದನ್ನ ಸನವಿ ಯಾವ್ರಗ ಹಿಂಗ್ಬಸಿನ ಮಿಯೋಯ್ಬಗೆ ಮಪೋಕ್ತ ಮಹಿ ಯಾನ್ಬ ಮೀ ಮರು ಅಸಂಗ್ಬ ಕೌಯ್ ಅದನ್ನ ಮತ್ತಮ್ ಲೈಬ ಕಿವಿಕ್ತ ಐ ಸನವಿ ಸೈಂಗಾಕ್ಸೆ ಯಾಮ್ ಕಂಜೈ ಐಗಿ ಓಯ್ನದಿ ಅದನ್ನ ಪಲೆಮ್ ಇಮಾ ಸಿಂಗ್ ಅಸಿ ಅಸೊಪ್ಪಿನ ಸೇಮಿಬ ಹೈಲೈ ಮಸಿದಗೆ ಅತೋಪನ ಸೊಪ್ಪ ಯಾದೆ ಪಲೆಮ್ ಅಹನ್ನ ಸೇಮ್ಬ ಅಥೆಲ್ಲೊಯ್ ಪೋಟ್ ಲಾಯ್ಗಿ ಪೊಲ್ಲಂ ಅತೋಪನ ಸೊಪ್ಪ ಯಾದೆ ಸೋಪ ತಾಳಗಸು ಅಸೊಪ್ಪಿ ಪಲೆಮ್ ಪಲೆಮ್ ಅಹನ್ನ ಅಯಾಬ ಪೀರಗ ಸೋಕದಬ ಮಸಿಗೆ ಮತ್ತುಂಗ್ದ ಇಸಾ ನಿಂಗೋಲ್ ಲಾಯ್ ಕೊರಂಜಬದ ಇಮಾಲೈಸೆಮ್ ಇನಾ ಲೋಯ್ಸಂಗ್ ಯಾವ ಥೌಮಿ ನಿಂಗೋಲ್ ಪನಾ ಹಾಯ್ದನ ಲೈಜೈ ಮಖೋಯ್ಸಿಗ ಇಮಾ ಸಿಂಗ್ ಸಿಗನ ಅಥೇರ್ ಲೋಯ್ ಪೋ ಸೇಮ್ ಸಾಯ್ ಅತೋಪನ ಸೆಮಂದೆ ಲಾಕ್ಪ ಮತ್ತಮ್ದ ಇಮಾ ಅಸೊಪ್ಪಿನ ಪುಂಗ್ ತರೆತ್ತಗಿನ ನಿಪಾನ್ ಭಾವುಗಿ ಮನುಂಗ್ದ ಯಾವ್ರಕ್ಕನಿ ಮತ್ತಮ್ದ ಪಲೆಮ್ ಓಯ್ಬಿ ನುಪಿ ಸಿಂಗ್ ಚಂಗನ್ಗನಿ ಇಮಾ ಅಸೊಪ್ಪಿ ಯಾವ್ರಕ್ತಿಬ ಮಖೈ ಅಯುಕ್ ನನ್ನ ಲಾಕ್ಪದ ಚಂಗಂಜದೆ ನುಪಿ ಓಯ್ಬಿ ಪಲೆಮ್ ಸಿಂಗ್ ಪಲೆಮ್ ಇಮಾ ಸಿಂಗ್ ಪುನಮಕ್ ಖುಮನ್ ಮತ್ತಮ್ ಸಂಗಕ್ತ್ರಿಂಗೈ ಲುವಾಂಗಿನ ಲೋಯ್ಸಲಕ್ಪ ಪುಂಜಾ ಮರಿ ಮಖಾಯ್ ನತ್ರಗ ಮಂಗಾದ ಪಲೆಮ್ ಸಿಂಗ್ ಲೋಯ್ನ ಹಂಕಿಗನಿ ಅದುಗಿ ಮತುಂಗ್ ತಾರಕ್ಪದ ಐಕೋಯ್ಗೆ ಅಕನ್ಬ ಅಪಾಯ್ಬ ಅಕಿ ತುಜುಂಗ್ಬ ಮಹಾಕಿ ಒಯ್ರಗಸು ಐಕೋಯ್ ಮದು ನುಪಿ ಓಯ್ಬಿ ಸಿಂಗ್ ಸಂಗಂಜದೆ ಲಾಪ್ನ ನಿಬಿಯು ಹಾಯ್ರಗ ಲೈಫಮ್ದ ನುಪಿ ಸಂಗಂಜದೆ ಮದುದ ಸುನತ್ತನ ನುಪಾ ಓಯ್ಬ ಕುದಿಮಕ್ಸು ಅತೋಪ ಪುಂಗ್ ಮಂಗಾಬು ಹೆನ್ಖರದಿ ಸಂಗಂಜದೆ ಸಂಗಂಜದವಗಿ ಮರಂಸಿನ ಸಿಂಗಾನಿ ತಮ್ಯಾನಿ ಮಿಯೋಯ್ಬಗೆ ವಾಕಲ್ಸ ಮಪುಂಗ್ ಭಾವಸು ಯಾವೆ ಫಾದವಸು ಯಾವೆ ಮದುಗೆ ಮರಕ್ತುದ ಐದಿ ಲೈನಿಂಗ್ಬ ಅಮ ಓಯ್ನ ಲೈವನಿನ ಲೈನಿಂಗ್ ಲೋನ್ಗೆ ಮರಕ್ಸಿದ ಐಕೋಯ್ಗೆ ವಯತ್ ವಕಾಯಿಸಿ ಅತೋಪ ಫುರುಮ್ನ ಕಯಾಸಿ ಪಿನಗಂದೆ ಲೋನ್ ತಿನ್ನರುವ ಐಕೋಯ್ ಮಸೆನ್ ಮೈತೈ ಓಯ್ಬ ಐಕೋಯ್ ಫುರುಪ್ತ ವಾಫೋನ್ಗುಂಬಸಿ ಕರೆ ಥೋಪ ಲೈಕಿವಸಿನ ಯಾರಿಗೈದಿ ಥೋಕ್ತನಬ ಹಾಯ್ದನ ಐಗಿ ಲೈಫಮ್ಗೆ ಸೈಂಗಾಕ್ ಲೋನ್ಸೆ ಅಸುಮ್ನ ಅಗಲೈಜೆ Maduga Loinana, Sakoi Salai Sangi, Palem Singi, Sintak, Sindam Miba, Unamaki, Taukona, Ayaba, Piraga, Luisangasigi, Tau Pangali, Mi Amana Manning, Tamande, Nopao Evasingina, Hamelda, Equina Pak Om Taraga, Tangani, Om Sida, Konga Selega, Laksavana, Equi Makarum, Tangba Pakta Paman Zagani, Kudai Selega Langbira, Nopao Evasinganduna, Anishuba, Mayagis, the Paman Zagani, Ahum Suba, Hoxidana, Lipongi Pamdo Naivasina, Leng Singani, Palem Ima Singi, Ningwangi Pida, Awangum the Legani, Akanaba Milakwagi, Pida, Paktongana Tagani, Pana Panagi, Pak Amamun Tagani, Mio Tarena Saba, Maduga Loinana, Pana Mayam the Giamu, Mitaramatoi Kankalaga, Amu, Maki Pidama Tangani, Panagi, Palem Taretaresi, Makoksida, Pana, Makok, Haidana, Amu, Semagale, Maki Pida Tongani, While Sanging the Gay, Nupi Laki, Palem Makok Ama Lay, Maki Tongana Pida Legani, Maduga Loinana. Isai palonggi saipham lady basingi palon makok haidana magi pida amu laygani kana agumba khangja daba samcham na lakpaduna magi pida asangma matharaga thamgani mamphamdura mak lengsilhangani lengbi rakliba puna makta liningi khenaba thamjadi mipum khudimak laire ina khunbadi khaidokjadi sanna ligla mamakhatangdi aina sahi kuntra lining duna lakdabanina sanna bi haibasina thagololamagi masa khongmangambanina sengak londumak ai laiphamgi kaidanaba laire iraga su thamjai aduga loinana miyoiba khudimak kidamakta choida ngamdanama su hana jai masumba sengak lon punamak singasi imalaisem ina loisangna loinamak thoksil loiraga linglamse khaido khaidoga thamjabani
0: Tha amagi ahan be yumsa kaisen nimitta pangthok piri ba pukning kundinaba yaibirel sakangnaba thorom asiga mari lainana utpiri ba zagoi asigi maming amadi zagoi asigi nungi wahan thoki matangda asumna paudam beri
1: sakoi sigi maming na satna koina sababu satkoi haiba aigidi bagajo lokjadi maduga loinana laipung thong mapal imanura tarer laisem sakoi haina aina uthokchebani Sakoi Sigi, Lyrian Bitaresina, Mioiba Kowai Kwegi, Ising, Hairiba, Punamaki, Tong Kudimakse, Lyrian Bitaretna, Ipat Bani, Aduga, Lyriba, Samu Haksang, Imapong Kudimaksingasina, Lipunto Mapani, Malem Taibung Panda, Equena, Asumna, Lina Tai, Naton Makun, Lyrian Bigi, Asang Tong Asi Tong, Sanazing, Milukom, Pirang Tarakpa, Amasum Napa Lai Tong. Kanao, then Ka, Kauri Utong, Ising Maising Saliva, Yavi Kong La Iva, Among Sweto River, Pumna Maxingasi, Lairem Vitarena, Parpa Kong Lamni, Adugaluina and Samo Haksang, Pumna Maxing Sina, Lifudo Mapangi, Saklon Saktam Namapung Paraga, Mioibako by Quesis Harpani, Matsigi, Waram Sigi, Damakta. Lining lola sibu masak khangnabai damakta maitai oiba ekhoigi laingak na masak khangba maitai sakoi ama laina bagi damakta tunglam satki oina haurakliba mirol singda mitna kong khaitang singnaba maitai gi laingak na masak khangba sakoi si uthok hauna bagi damakta ai singa sagat sadana tamna tamna uthok jara
0: imalisem ina luisang asina jagoi tambi bagi thaudang lobada natana tongan tongan ba hiram kaya amadasu kai karamba Thaudang Singh Pangbiri haibagi matangda taminase
1: maitai lining inat laishon sigidamakta maitai piba urep uyung tambagi aya takpi tambiduna miwe bangi urep hunbagi damakta ai chengkatsare kana gumba amagi yungi urep tamgi hairagadi aigi laifamda lakpada ai adumak ai sa thajarake yum sangabagi laigi laishon ai chengkatsare ipan thabagi Sengkat sare, ipan thabagi, tengban mama puda, laishon chuan gadaba, ai sengkat sare, laizare, athem bo sembagi, sana liklamgi, ai semjare, maitai salai taret koyet yet pagi, ai hak, sengkat sagat sare, maitai amagi, phi, lohong mada kai set kane, mapana kai set kane, madugi damakta mapa amna hayeng tungda, isagi, Lohong ban numita set kadaba pi adugi masak ne aina ngasi wasak lobada samski thongmi singda yum palaba khudimangna haijo mapan yaugdaba ngyat angoba inapi apaiba haidana lengyan oheliba pale mama oibi singdana phuri angoba thambalai khok lai changba aduga wangkai pi angoba na moirang pi hatpa ilhan

0: ಅದೊಮ್ಮೆ ಥೊರಂ ತಾಬಿರಿ ಬಸ್ಸಿ ಆಕಾಶವಾಣಿ ಇಂಫಾಲ್ಗಿ ಎಫ್ಎಂ ಸಂಗಾಯಿ ಚಾನೆಲ್ ದಗಿನಿ
1: ಲಿಟಲ್ ಕ್ಲಿನಿಕ್ ಲಿಟಲ್ ಕ್ಲಿನಿಕ್ ನಗರಂನ ಮಿಯಾಂದ ಮತಂಗ ಚುನರ್ಬ ಖುಜು ಕುಲಾಯಿ ಮತಿಯಂಗ್ನ ಸ್ಪೆಷಲಿಸ್ಟ್ ಸಿಂಗ್ನ ಮಕ್ಕಳ ಕುದಿಮಕಿ ಅನಾಲಯಂಗಿ ಕುದೋಂಗ್ಚಾಬ ಪಿಜರಿ 24/7 ಇಮರ್ಜೆನ್ಸಿ ಅಂಡ್ ಟ್ರಾಮಾ ಕೇರ್ ವಿತ್ ಅಡ್ವಾನ್ಸ್ ಇಕ್ವಿಪ್ಮೆಂಟ್ ಅಡ್ವಾನ್ಸ್ ನ್ಯೂರೋ ಸರ್ಜರಿ ಕೇರ್ ಬ್ರೇನ್ ಅಂಡ್ ಸ್ಪೈನ್ ಸರ್ಜರಿ ಹೆಡ್ ಇಂಜುರಿ ಅಂಡ್ ಟ್ರಾಮಾ ಕೇರ್ ಸ್ಲಿಪ್ ಡಿಸ್ಕ್ ಅಂಡ್ ಸ್ಪೈನ್ ಡಿಸ್ಆರ್ಡರ್ಸ್ ಬ್ರೇನ್ ಟ್ಯೂಮರ್ ಅಂಡ್ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ಮಿನಿಮಲಿ ಇನ್ವೆಸಿವ್ ನ್ಯೂರೋ ಸರ್ಜರಿಗೆ ಮತಕ್ತ ಹೆಪಾಟೋ ಪ್ಯಾನ್ಕ್ರಿಯಾಟೋ ಬೈಲರಿ ಸರ್ಜರಿ ಅಮಸುಂಗ್ ಜಿಐ ಆನ್ಕೋ ಸರ್ಜರಿ laparoscopic colorectal gastric liver gallbladder and pancreas cancer amasung tumor surgeries advanced gi laparo endoscopic surgeries gi surgical endoscopy ercp gi khudong chaba phangbigani orthopedic surgery obstetrics and gynecology respiratory and chest medicine amasung pediatrics gi specialist doctor singa consult tobagi khudong chaba su leigani fully equipped leraba icu endoscopy and bronchoscopy operating microscope qsa c arm gi matingna ಲಾಯಂಗ್ಬಗಿ ಖುದೊಂಚಾಬ ಫಂಬಿಗನಿ ಹೇನ ಅಕುಪ ಮರೋಲ್ಗಿದಂಬಗ್ ಲಿಟಲ್ ಕ್ಲಿನಿಕ್ ನಟ್ರಗ ಮೊಬೈಲ್ ನಂಬರ್ 8787363755 ಕ ತನಬಿಯು
0: ಅದೊಮ್ನ ಥೊರಂ ತಾಬಿರಿ ಬಸ್ಸಿ ಮೆಗಾಹರ್ಷಾ ಮೊಹಂ ದಸ್ಮಿಕ್ ಮಂಗಾಗಿ ಎಫ್ಎಂ ಸಂಗಾಯಿ ಚಾನೆಲ್ ದಗಿನಿ